ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ವಾಕೆ ಗುರು ಜೀ ಬೋಲೋ ವಾಕೆ ಗುರು ವಾಕೆ ಗುರು ವಾಕೆ ಗುರು ವಾಕೆ ಗುರು ವಾಕೆ ಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ

ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ಹರಿ ಹರಿ ಬೋಲೋ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ನಿತ್ಯ ನಿತ್ಯ ಜಪಿಯೇ ಹರಿನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ನಿತ್ಯ ನಿತ್ಯ

ತಂಬುರಮೀತ ಜಟಾಜೂಟ ಮುನು ತಿರಮುನ ಮೆರೆಯಗ ಮಾರದು ತಂಬುರಮೀತ ಜಟಾಜೂಟ ಮುನು ತಿರಮುನ ಮೆರೆಯಗ ಮಾರದು ತಂಬುರಮೀತ ಜಟಾಜೂಟ ಮುನು ತಿರಮುನ ಮೆರೆಯ ತ್ರಿಶೂಲಂಬುದಾತಿ ಪುದುಹರುಡು ತದಿಂ ಕದಿಂ ಕದಿಂ ಕದಿತ ಕಯನು ತ್ರಿಶೂಲಂಬುದಾತಿ ಪುದುಹರುಡು ತದಿಂ ಕದಿಂ ಕದಿಂ ಕದಿ

ಅಂಬೇ ಘನಮನು ಮನ ದೇಶ ನೀತಿನಿ ಮಂಟಗಲ್ಪಿ ನೇಟಿಗಿಚ್ಚಿರಿ ಪರದೇಶ ನೀತುಲರಸಿ ನೇಟಿಗಿಚ್ಚಿರಿ ಪರದೇಶ ನೀತುಲರಸಿ ವೇಷ ವಿಚಿತ್ರ ಸ್ವಚ್ಛಮನು ವಿಚ್ಚುಕತ್ತೆ ಔರಾ ಏಮಂದು ಭಾರತ ಪಾಲನಂಬು ಏಮಂದು ಭಾರತ ಪಾಲನಂಬು ಏನುಗೆಟ್ಟುಲ ತನಬಲ ಮೆರುಗಲೇದೋ ಅಟುಲೆ

ಪುರಮೀತಗ ಜಟಾಜೂಟ ಮುನಿ ತಿರುಮುನ ನೆರೆಯಗ ನಾರದು ತಂಬುರಮೀತ ಜಟಾಜೂಟ ಮುನಿ ತಿರುಮುನ ನೆರೆಯಗ ನಾರದು ತಂಬುರಮೀತ ಜಟಾಜೂಟ ಮುನಿ ತಿರುಮುನ ನೆರೆಯ ತ್ರಿಶೂಲಂಬುದಾದ್ರಿ ಪುದುವರುಡು ತದಿಂ ಕದಿಂ ಕದಿಂ ಕದಿತ ಕಯನುತು ತ್ರಿಶೂಲಂಬುದಾದ್ರಿ ಪುದುವರುಡು.

0: ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ